ಆಕಾಶವಾಣಿ ಅನುಸಂಧಾನ ಕರ್ನಾಟಕ ಸಂಗೀತ ಕಾರ್ಯಕ್ರಮಂ ರಾಗಂ ತಾನಂ ಪಲ್ಲವಿಲೋ ಶ್ರೀಮತಿ ವೀರಘಂಟ ಲಲಿತಾ ಚಂದ್ರಶೇಖರ್ ಗಾರಿ ಗಾತ್ರ ಸಂಗೀತಂ ವಿಂಟಾರು. ಕುಮಾರಿ ಮಂದಾ ಶ್ರೀರಮ್ಯ ವಯಲಿನ್, ಶ್ರೀ ಧನ್ವಾಡ ಧರ್ಮಾರಾವ್ ಮೃದಂಗಂ. ವಿನಂಡಿ ರಾಗಂ ತಾನಂ ಪಲ್ಲವಿ. ಸಿಂಹೇಂದ್ರ ಮಧ್ಯಮಂ ರಾಗಂ ತಾನಂ ವೆಂಕಟೇಶುನಿ ಮುದ್ದು ಕುಮಾರ. ಪದಕವಿ ಅನ್ನಮಾಚಾರ್ಯ. ತಿರು ಅನೇ ಪಲ್ಲವಿ. ಆದಿತಾಳಂ ರೆಂಡು ಕಳ್ಳಲು. ಪಲ್ಲವಿ ಎತ್ತುಗಳ ಸಮಂ ನುಂಡಿ ರೆಂಡು ಅಕ್ಷರಂಲು ವದಲಿ.